ಮೇರಪುರನಾಯಕ ಧರ್ಮ ಪತ್ನಿ ಸತ್ಯಾಯುಧಂ ನಿಜ ಸುತಾಯ ಗುಹಾಯ ದಾತ್ರಿ ಶ್ರೀ ಕೃಷ್ಣ ಮಾರಿ ಗಿರಿಜೆ ತವ ಸುಪ್ರಭಾತ.